ಸಂವಾದಿಹಿತಾಂಭೀರಸ್ವ ಬೃಹಸ್ಪತಿ ಪರಿಧೀಯಾರದೇವ್ಯಂತರಿಕ್ಷೇತಾಯೋದಾಹರೇಶ್ವರಿಂದ್ರಮಯಂ ಪಂಚಾಮೃತಸ್ಥಾನಂ ಕುರ್ಯಾದ ಪಂಚಾಮೃತಸ್ಥಾನಾಂತಿ ಗಂಗೇಶ ಯಮರೇಶ ದೇವ ಗೋದಾವರಿ ಸರಸ್ತಾನಂತಿ ಪುನಃ ಸುಪ್ತಸ್ಥಾನಂ ಸಮರ್ವಯಾಮಿ ನೋ ನೋಹ ಓಂ ಭಯ ಹೃದಯಾಂ ಭಗವಾನ್ ಮೋದರೆ ನಮಃ ಜಾತೆ ರೋಗ ದೇವಾತ ನೋ ರಘೋರ ಪಾಪಗಾಶಿನಿ ಹಿರಯ